ಐತಿ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅತುಮ್ ಕ್ರೆಡಿಟ್ ಕಾರ್ಡ್ ಅಪುಥಾಕ್ ಕಲಿತೆ ಪಾಸ್ವರ್ಡ್ ಅಪುಥಾಕ್ ಹಂಗಿ. ಆರ್ ಬಿ ಐ ಮತ್ತು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಮಜೋಗ ಅಫಾಂತ ಬ್ಯಾಂಕ್ ಅಕೌಂಟ್ಗೆ ದೋ ತುಮ್ ಅಫಾನ್ ಚಿಂಕಿಕೆ. ಮಿದು ಅತಂಕ ಕಚೆಲೋಂಗ್ಜಿ ಅಫಾನ್ ಆರೋನ್ ಅತಂಗ್ ಪೆನ್ ಕೆ ಕ್ಲೇಮ್ ನಂಗ್ಜಿ ಅಸಾಯ್ ಕ್ಲೇಮ್ ದೆಟ್ ಅಫಿ ಬ್ಯಾಂಕ್ ಅಕೌಂಟ್ ಅಲೋಂಗ್ ಕಲಿತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅತುಮ ಅಲೋಂಗ್ ಪೆನ್ ಚೆಕ್ ಲೋಂಗ್ ಪೊನ್ಪು. ಬ್ಯಾಂಕ್ ಅಸಾಯ್ಫು ಚೆಕ್ರೋಂಗ್ಸಿ ಅಕಿಮಿ ಅಕೌಂಟ್ ಅಲೋಂಗ್ ತಂಕಾಕೆ ಥಾಬ್ಜಿ ಅಫಾನ್ ಕಪಚಿನಿ. ನಂಗ್ ಕಚೋಂಗ್ ಥುಯಿಜಿ ಅಬಂಗ್ ಫುಸಿ ಫೋನ್ ಕಾಲ್ಸಿ ಬಾಂಗ್ ನಂಗ್ಲಿ ಅಕೌಂಟ್ ಅಲೋಂಗ್ ಕೆದು ಅತಂಕ ಚೆರಾಯ್ ದೆತ್ತ ಥೆಕ್ ಲಸಿ ಅತಂಕ ಬಾಂಗ್ ಅಕಿಮಿ ಅಕೌಂಟ್ ಕಸೆಲಾಮ್ ಪಿ ಅಲೋಂಗ್ ಲೆ ಅತಂಕ ಥಾಪ್ ಫಿದ್ ನೋಟ್ ಅನ್ಕೆ ನಂಗ್ಲಿ ಲೋಂಗ್ ಕೆದು ಅತಂಕ ಥಾಂಗ್ ಥೆಲೊ ಪುಸಿ ನಂಗ ಪಚಿನಿ ಪೊಂತ ದುಜಿ. ಲಸು ಅಲಾಮ್ ಕರ್ಜು ಲೋಂಗ್ ಪೆನ್ ಅತಂಕ ಅಕೌಂಟ್ ಥಾಪ್ ದೆಟ್ ಪುಲೋತೆ ನಂಗ್ಲಿ ಕಚೆ ಪದ್ದುಕ್ ಪೆನ್ ಕಚೆ ಪಲೋಂಗ್ ಅತಂಕ ಹಲಾ ನಂಗ್ ಕಚೋಂಗ್ ಥುಯಿ ಅಮುನಿಟ್ ಅಬಾಂಗ್ ಚಿರಾಯ್ ದೆಟ್ ಪು. ಲಸೋನ್ಕೆ ಬ್ಯಾಂಕ್ ಅತುಮ್ ಕಪ್ರೆಕ್ ಅಕೌಂಟ್ ಅಲೋಂಗ್ ತಂಕ ಥಾಪ್ ಫಿದ್ ನೋಯ್ ಪುಕೆ ಮಂತುನೇತ ಪಚಿನಿನಿ. ಲಸಿ ಇಲಿತುಮ್ ಲಹಾಯ್ ಬಾಂಗ್ ನಂಗ ಚೋಂಗ್ ಥುಯಿ ಪೋನ್ ಅಲೋಂಗ್ ಫೋದುಂದೆ ದೆ ಜಿ ಅಫಾನ್ ಚಿರೋಕ್ ತೊಕ್ ಪೆನ್ ದುನಂಗ್ಜಿ ಲಪೆನ್ ಕೊಮಾನೆ ಜೊಂಗ್ಸಿ ಬಾಂಗ್ ನಂಗ ಚೋಂಗ್ ಥುಯಿ ಅಲೋಂಗ್ ಫೋದುಂದೆ ಪುಲೊತ್ತೆ ಕೊಪಿಸಿ ಕೆ ಕ್ಲೇಮ್ ನಂಗ್ಜಿ ಮಾ ಲಸೋ ಪುಥಾಕ್ ನೋನ್ ಚೆಥಾನ್ ಪೊನ್ ಲೋನಾ. ನೋನ್ ಮಲೋಮ್ ಲಸೋನ್ ಕಚೋಂಗ್ ಥುಯಿ ಅಫಾಯ್ ಕೆ ಬಾದ್ ಬೋಮ ಜೊಯ್ನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಬಿ ಐ ತುಮ್ ಲಸೋನ್ ಅಲೋಂಗ್ ಫೋದುಂದೆ ದೆ ಜಿ ಅಫಾನ್ ಪೆನಾಂಗಾನ್ ಅಸಾಯ್ ದೆಂಗ್ ಪೊನ್ ಲೋ. ನೋನ್ ಮಲೋಮ್ ಡೆಬಿಟ್ ಕಲಿತೆ ಕ್ರೆಡಿಟ್ ಕಾರ್ಡ್ ಟ್ರಾನ್ಸಾಕ್ಷನ್ ದೆಟ್ ಅಫಿ ಬ್ಯಾಂಕ್ ಅಹಿನ್ ಪೆನ್ ಮೆಸೇಜ್ ಲು ಫಿತ್ತಿತಿ. ಲಕೆ ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಯು ಪಿ ಐ ನೆಟ್ ಬ್ಯಾಂಕಿಂಗ್ ಎ ಟಿ ಎಮ್ ಮತ್ತು ಆಟೋಮೇಟೆಡ್ ಟೆಲರ್ ಮೆಷಿನ್ ಅಲೋಂಗ್ ಪೆನ್ ತಂಕಾಕೆ ಎನ್ ಕಾರ್ಡ್ ಸ್ವೆಪಿಂಗ್ ಹೇ ಹುಯ್ ಹೆನ್ಲೊ. ಅವಾರ್ ಸೈ ಕೆ ಎನ್ ಅಬಂಗ್ ಫು ಅಬಂಗ್ ಫಿ ಅಫಾನ್ ಟ್ರಾನ್ಸಾಕ್ಷನ್ ತಿನ್ ತಮ್ಮೆ ಮೆಸೇಜ್ ಲು ಫಿತ್ತಿತಿ. ಲಕೆ ಜೊಂಗ್ ಸಿ ಅಹೆಮ್ ಫು ವೆಕ್ ಕಲ್ಲಿ ದೆಟ್ ಸಿ ಕೊಮಾನೆ ಸಿ ಅವಾರ್ ಸೈ ಕೆ ಎನ್ ಪುಲೊತ್ತೆ ಚಿನಿ ಫಿಜಿ ಅಫಾನ್ಸಿ ಕೆ ಕ್ಲೇಮ್. ಲಪೆನ್ ಲಸೋ ಪುಥಾಕ್ ಬ್ಯಾಂಕ್ ಆನ್ಸೋ ಸೆ ಅವಾರ್ ಸಾಯ್ ಚೊ ಎನ್ ಲೋಂಗ್ ಲೆ ಡೆಟ್ ಜಿ ಅಫಾನ್ ಲಿಂಗ್ ಕಲಿತೆ ಹೆಲ್ಪ್ ಲೈನ್ ನಂಬರ್ ತಮೆ ಕಿಪಿ ಪೊಂದು. ಜೊಂಗ್ಸಿ ನಂಗ್ಲಿ ಲಬಾಂಗ್ಸೋ ಟ್ರಾನ್ಸಾಕ್ಷನ್ ಕ್ಲೇಮ್ ಕ್ಲೇ ಕಲಿತೆ ಕೊಮಾನೆ ಸಿ ಕೆ ಕ್ಲೇಮ್ ಪುಲೊತ್ತೆ ಲಕೆ ಬ್ಯಾಂಕ್ಸಿ ಕಚೊಂಗ್ ಥುಯಿ ಪು ಬ್ಯಾಂಕ್ ಅಫಾನ್ ಪಚಿನಿ ಲೋಂಗ್ ಪು. ಆರ್ ಬಿ ಐ ಮತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತುಮ್ ಕಪಚಿನಿ ಕೆ ಕೊಮಾನೆ ನಂಗ್ ಚೊಂಗ್ ಥುಯಿ ದೆಟ್ ಕಲಿತೆ ಅತಂಕ ಚೆರಾಯ್ ಪಿ ದೆಟ್ ಪುಲೊತ್ತೆ ಬ್ಯಾಂಕ್ ಅಫಾನ್ ಪಚಿನಿ ಫಿಟ್ ಸಿಕ್ಕಿಮಿ. ಆರ್ ಬಿ ಐ ಮತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಿಫಂಡ್ ರೂಲ್ಸ್ ಮತ್ತೆ ಅರೋನ ತೆಂಕೆ ಜೊಂಗ್ಸಿ ಬ್ಯಾಂಕ್ ಅತಂಕ ನಂಗ್ ಚೊಂಗ್ ಥುಯಿ ದೆಟ್ ಅಲಾಮ್ ನಿಥೊಮಂಗ್ ಬೊಂಗ್ ಪಚಿನಿ ಪುಲೊತ್ತೆ ಕಿ ಫೋದು ನಬಾಂ ಥಾಂಗ್ ತಾ ಪಿದು ನಂಗ್ ನಿಲು. ಜೊಂಗ್ಸಿ ನಿಥೋಮ್ ಪೆನ್ ನಿಥ್ರೊಕ್ಸಿಯಂಗ್ ಬೊಂಗ್ಸಿ ಕಪಚಿನಿ ಪುಲೊತ್ತೆ ಬ್ಯಾಂಕ್ ಅತುಮ್ ಟ್ರಾನ್ಸಾಕ್ಷನ್ ಅಮೌಂಟ್ ಕಲಿತೆ ಮ್ಯಾಕ್ಸಿಮಮ್ ಲಯಬಿಲಿಟಿ ಅಮೌಂಟ್ ಕೊಲೋಬಾಂಗ್ಸಿ ಕಿಜುಮಾ ಲಸೋ ತೆಂಗ್ಸಿ ಪಿಪೊನ್ ಪು. ಜೊಂಗ್ಸಿ ನಿಥ್ರೊಕ್ಸಿ ಅಫಿಸಿ ಕಪಚಿನಿ ಪುಲೊತ್ತೆ ಲಕೆ ಬ್ಯಾಂಕ್ ಪೊಲಿಸಿ ಕೊಸೋನ್ ಮಾ ಲಸಿ ಲಾಂಗ್ಪೊನ್ ಪು. ತಂಕಾ ಬಾಂಗ್ ನಂಗ್ ಚೊಂಗ್ ಥುಯಿ ದೆಟ್ ಪುಲೊತ್ತೆ ಹೆಲ್ಪ್ ಲೈನ್ ನಂಬರ್ 15526 ಅಲೋಂಗ್ ಫೋನ್ ಲೋಸಿ ಪಚಿನಿ ಮೆ. ಲಕೆ ಎಮರ್ಜೆನ್ಸಿ ಹೆಲ್ಪ್ ಲೈನ್ ನಂಬರ್ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅತುಮ್ಸಿ ಕಪಕ್ಲಾಂಗ್ ಲಪೆನ್ ಆರ್ ಬಿ ಐ ಮತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಲಪೆನ್ ಕಿದೋಆನ್ ಪಬ್ಲಿಕ್ ಲಪೆನ್ ಪ್ರೈವೇಟ್ ಬ್ಯಾಂಕ್ಸ್ ಅತುಮ್ ಅಫಾನ್ ಪಚಿನಿ. ಲಕೆ ಆನ್ಲೈನ್ ವಾಲೆಟ್ಸ್ ಪೇಟಿಎಮ್ ಫೋನ್ ಪೇ ಮೊಬಿವಿಕ್ ಅಮೆಜಾನ್ ಲಪೆನ್ ಫ್ಲಿಪ್ಕಾರ್ಟ್ ಅಲೋಂಗ್ ತದು. ನಂಗ್ ಲಿಜೊಂಗ್ ಸಿ ಬ್ಯಾಂಕ್ ಕಚೊಂಗ್ ಥುಯ ಅಲೋಂಗ್ ಫೋದುನ್ ದೆಟ್ ಪುಲೊತ್ತೆ ಹೆಲ್ಪ್ ಲೈನ್ ನಂಬರ್ ಅಲೋಂಗ್ ಫೋನ್ ಲೋಸಿ ಪಚಿನಿ ನಂಗ್ ಪು. ಲಸೋ ಫಿ ಟಿಕೆಟ್ ಪಿಪೊನ್ ಪೊ ಲಪೆನ್ ಕೊರೆಸ್ಪಾಂಡಿಂಗ್ ಬ್ಯಾಂಕ್ ಅಫಾನ್ ಪಲಿ ಪು. ಟ್ರಾನ್ಸಾಕ್ಷನಲ್ ಡೀಟೇಲ್ಸ್ ಲಪೆನ್ ಅಜಾಕ್ ಪರ್ಸೊನೆಲ್ ಇನ್ಫಾರ್ಮೇಶನ್ ತಮೆ ಆಪರೇಟರ್ ಅಫಾನ್ ಪಚಿನಿ ನಂಗ್ ಪು. ಟಿಕೆಟ್ ಪಿದೆ ಅಫಿ ಎಕ್ನಾಲೆಜ್ಮೆಂಟ್ ನಂಬರ್ ಕಿದು ಎಸ್ ಎಮ್ ಎಸ್ ಲೋಂಗ್ ಪು. ಲಕೆ ನಂಗ್ಲಿ ನ್ಯಾಷನಲ್ ಸೈಬರ್ ಕ್ರೈಮ್ ರಿಪೋರ್ಟಿಂಗ್ ಪೋರ್ಟಲ್ https://cybercrime.gov.in ಅಲೋಂಗ್ ಘಂಟಾ ಇಂಕೊಯ್ ರಫ್ಲಿ ಅಪೊರಂಗ್ ಬೊಂ ಪಚಿನಿ ನಂಗ್ ಪು. ಅತಂಕ ಕಚೆಲೋಂಗ್ ಜೆ ಫಾನ್ ನಿಕೊಅನ್ ಲೋಕೆ ನಂಗ್ಜಿ. ಆರ್ ಬಿ ಐ ಮತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಅತ್ತೆಂಕೆ ಬಾಂಗ್ ತಂಕ ಚೊಂಗ್ಥುಯಿ ದೆಡ್ ಅಲಾಮ್ ಬ್ಯಾಂಗ್ ಅಲೋಂಗ್ ಪಚಿನಿ ದೆಡ್ ಅಫಿ ಕಿ ಫೋದು ನಬಾಂಗ್ ಫು ಅಬಾಂಗ್ ಫಿ ಅಕೌಂಟ್ ಅಲೋಂಗ್ ಅತಂಕ ಕಚೆ ಥಾಪ್ ಥುಜಿ ಫಾನ್ ನಿಕೆಪ್ ಅನ್ ಅಪೊರ್ ನಂಗ್ಜಿ. ಜೊಂಗ್ಸಿ ಅತಂಕ ಕೆಲೋಂಗ್ ನಂಗ್ಜಿ ಅಪುಥಾಕ್ ಚೆ ಪರಾಯ್ ಪೊ ನಂಗ್ಜಿ ಪುಲೊತ್ತೆ ನಿ ಟ್ರಾಕ್ಸಿಕೆಪ್ ಅಂಗ್ಬೊಂಗ್ ಕಂಪ್ಲೇನ್ ಮತ್ತೆ ಲಾಮ್ ಹೊಯ್ ಪಿ ನಂಗ್ಜಿ. ಆನ್ಲೈನ್ ಪೆನ್ ರಾಡತುಮ್ ಅಫಾನ್ ಕಚೊಂಗ್ ಥುಯಿ ಕೆಬಾದ್ ಬೊಮ್ ಅಜೊಯ್ನೆ ಲಹಾಯ್ ಅಸಾಯ್ ಲೊಂಗ್ ಅದಾಯ್ ಕವಿಯತುಮ್ ಫೋದುಂದೆ ದೆ ಜಿ ಅಫಾನ್ ಬ್ಯಾಂಕ್ ಲಪೆನ್ ಆರ್